0: ಜಿನ ಮನೆರ ಸುಂದೆ
1: ಇಸುಪುರು ಬೆಡಸು ಬುಂದು ಲೆಕ್ಕ ಪಾರ್ವತಿ ಬೆಡಸು ಬುಂದು ಯಜಾಬಾಯಿ
0: ರಾಣಿ ಮಾಗಿ ಲೆಕ್ಕ ಬೆಡನು ದುಡು ರಜಾ ಮಾಗಿ ಎದಾರಿ ಬೆಡನು
1: ತೆವರು ಪಾಯಿ ಬಂದಾಬನ ಜರಿವೆ ಬುಂದು ಯಜಾದೆ ತೆವರು ಗೇನೆ ಅಸಾಡುನು ದುಕಾಬ ಬುಂದು ಲೆಕ್ಕ ದೇಮ್ನಂದೆ
0: ಹೆದರಿನು
1: ಗೋಡಿ ಜೋಸು ಬಾಯಿ ಬುಂದು ಲೆಕ್ಕ ಬೆಲಾ ಜೋಸು ಬಾಯಿ.